ಇಂತನರೆಲ್ಲ ಬೋ ಅಮೈ ನಯ ಮಾರು ಅಂಗಿ ನಾನ್ ಪತ್ತು ಕಾಯ ನೋಬು ಅಂಗಿರಾ ಮಕ್ಕ ಸಂಪಾದಿ ನಾನು ಅಂ ಕನಾಲಂ ಸಾಮ ಪೋಯೋ ಅಂಗೈ ಮಾದೈ ಕಾರು ಅಂಗಿ Samilan bulan 10 hari nuan ada cekak lanya rumah pranama bulan pegagari lesungga anga kai eng basami ngorni ikan padi sungga kulu kanuan tua gayu baor su garu tuci halo debai enga pulai kejementang rumah panjai yang panjai ngelalili alurang tetua yang duduk barimai panjai ranyai balang pega gigi urang tak daran tak bunga tual satisi